ಆಯಿ ನಾನಕಲ್ಲಿ ಖೇ ಮಂಗಿಯ ಔತ ಗಿಣಿಯಿಂದ ಜಾಯಿ ಮಹಲ್ಲಾ ಪಹಿಲಾ ಪೌ ಪುಯಿ ಪವಿತ್ರ ಪಾಣಿ ಸತ್ ಸಂತೋಖ ಬಲೇದ ಹಲ ಹಲೇ ಮೀ ಹಾಲೀ ಚೇತ ಚೇತಾವತ್ತರ ವಕ್ತ ಸಂಯೋಗ ನಾವು ಬೀಜ ಬಕ್ಷೀಸ ಬೋಲ ದುನಿಯಾ ಸಗಲ ದರೋಗ.